ಗತಾಂಗ್ರಿಯಲ್ಲ ನಿಸಾರ್ ಅಲಿ ಖಾನ್ ಸಾಬ್ ಧಾ ದಿನಗೆನ ದಿನದಾಗಿರ್ತಕ್ಕ ದಿನ ಗಿಡನಾಗ ದಿನಗೆನ ದಿನದಾಗಿರ್ತಕ್ಕ ದಿನಗೆನ ದಿನಗೆನ ದಿನದಾಗಿರ್ತಕ್ಕ ದಿನಗೆನದಾಗಿರ್ತಕ್ಕ ದಿನದಾಗಿರ್ತಕ್ಕ ತುನಕಿನತ ತಿನಗೆನ ತಿನ್ನತಾಗಿರ್ತಕ್ಕ ತಿನ್ನ ಗಿಡನಾಗ ತಿನಕೆನ ತಿನ್ನತಾಗಿರ್ತಕ್ಕ ದಿನಗೆನ ದಿನಗೆನ ದಿನದಾಗಿರ್ತಕ್ಕ ದಿನಗೆನ್ನದಾಗಿರ್ತಕ್ಕ ದಿನ

ಧಗೆತಟ ಗದಿಗನ ತಗೆತಟ ಗದಿಗನ ಧಗೆತಟ ಗದಿಗನದ ಗದಿಗನದ ಧಗೆತಟ ಕಟ ಅನಗತ್ ಇಂದ್ರಕೃತದಾಗೆ ದಿ ಗೆ ತಧ ಕತ್ ಇಂದ್ರಕೃತದಾಗೆ ದಿ ಗೆ ತಧ ಕತ್ ಇಂದ್ರಕೃತದಾಗೆ ದಿ ಗೆ ತಧ.

ತರತರ ಧಿತ್ತ ತಗ ಧುಮಿಕಿಡತಕ ಘಾನದ ಧಗಿತಿಟ ಕಥಾನದ ಧಾನದ ಧರ ಧರ ಧರ ಧರನ್ನ ಕಿಡತಕ ತರನ್ನ ಕಿಡತಕ ಧಾ ಧರ ಧರ ಧರ ಧರನ್ನ ಕಿಡತಕ ತರನ್ನ ಕಿಡತಕ ಧಾ ಧರ ಧರ ಧರ ಧರನ್ನ ಕಿಡತಕ ತರನ್ನ ಕಿಡತಕ ಧಾ ಬಿಜಲಿ ಕಡಕ್ ಪರನ್ ಪಂಡಿತ್ ಕಂಠೇ ಮಹಾರಾಜ್.